0: ಬಿಡುವಾದ ಯಾವನ ಬರಿಕ
1: ಮನಿ ದೇನಿ ವಿಚಾರಿಗಿಲ್ಲ ತಾಬಿಡುದು ಫಲ್ತನ್ ಶಾರಲ ಹರಾಳೆ ಅಡ್ಡು ಹಂಗರಲ್ಲ
0: ಜಾವನ್ ಸನಿ ತುಳುವಾದ್ಯಾವನ ಕಾಯ್ಕಿಲ್ಲ ಬರಿಕ ನಾವಲ್ತ ಟೈಮ್ ಅಲ್ಲ
2: ಅನಿಜ ಹೇ ದಿಟ್ಟೆ ಆಗ್ತಲ್ಲ ಅಪ್ಲ ಅಶಾಂತಿ ರಾಜ್ಯ ಕರದು ಹೋಗ್ತದೆ.